0: ಶೈರಿ ವದಲ್ ಲಬೀದ್ ಸರ್ಹದ್ ಅಬ್ದುಲ್ಲಾ ಬಾಬಾ ರಹಮತುಲ್ಲಾ ಅಲೈ ಅವಾಜ್ ದ ಹಾಫಿಜ್ ಫಿದಾವಲ್ಲಾ ಅವರ ಸರಬಲ್ ಮಲ್ಗರಿ ಅವ ಪೇಶ್ಕಶ್ ದ ನೈಮುಲ್ಲಾ ಉಮರ್ ಜಿ ಲಡಕ್. ಅಸ್ಸಲಾಮು ಅಲೈಕುಮ್. ವಾಲೇಕುಮ್ ಅಸ್ಸಲಾಂ. ಶುಕರ್ ಅಲ್ಲಾ ಡೇರ್ಲಿ ಕರಮ್ ಜಿ. ಸೋ ಖಬರ್ ಕೇವೆ ಚರ್ತನ
1: ಅಮರ್ ಖಬರ್ ಕೋಮ್ ಶೀದಿನ
0: ಅಮರ್ ಖಬರ್ ಕೇವೆ ಶೀದಿನ ಪಖೈರ್ ಖೈ
1: ಬಿ ಮುಮ್ಮಿತ್ ಲಾ ಅಮೀರ್ ಮಾವಿಯಾ ماشين جكم دي دا غبا واز بان دا غوا دا ناتو لغوي وخو گجانان تي گفتار بدلا سنگو
0: دا سدنتي ما خو چتن در دلي
1: دا دا مولانا اسحاق قريشي شيري دا او اماشم ويلي دا
0: سنو مدي
1: قار دي مرخصله

ಜೀತವನ್ನ ಮಂಗಾದ ಮಖಾನೆ ಕೇಳಿಲ್ಲ ಡೇರು ಜೀತವನ್ನ ಅಲ್ಲಿದ್ದಾರು ಸರ ಒಂತಿಯಾಜ ಗಂಗೆ ಓಹಲ್ಗದಾರು ಸರ ಶೋರು ಡೇರು ಜೀತವನ್ನ ರಕಿಬೇಕೆ ಟೋಲ್ ಸೊಲಮೀನ ಓ ವೆಲ್ಕಮ್ ಹರ ಕಲಾವಿದ ಪಪ್ಪಲೆ ರಡಿಯಕ್ಕೆ ಸಂದಿದ್ ಬರ್ತವೆ ಓಚೆ ವರಿಗೆ ಸಬೇರಿ ಮುಂದೆ ರಸ್ಮಗಿನ ಮಾಸ್ಟರ್ ಜಬರ್ದಸ್ತ್ ಪ್ರೋಗ್ರಾಮ್ ಸಲೋಮಿನ ಕಬೀಲ್ ಎಂ ಎಸ್ ಡಿ ವೈ ಓಚೆ ಯೂನಸ್ ವಜೀರ್ ತಮ್ಮ ಮುಹೂರ್ತ ಸಿನಿಮಾ ಅಂತ.

ವಿಶಾಲ್ ಮಾರುವತ್ ಉಲ್ಫತ್ ಮಾರುವತ್ ಫೈಕೆ ಕೈನಾಥ್ ಫಾತ್ಮಾ ಲಂಡಿವಾ ಸಮಯ ಮೇಸೋದ್ ಬಾಕಿ ಆಲ್ ಸೈಲೆಂಟ್ ಲಿಸ್ನರ್ ಸಲಾಮ್ ಸಲಾಮ್ ಡೇರಸ್ ಜುತವನ ಬೆಹದ ಬೆಹದ ಮನ್ನನ ಖಾನ್ ವಫಾದ ಮೆಸಕಲ್ ಡೇರಸ್ ಜುತಾ ಮನ್ನನ ರಕೀಬ್ ಹಟಕಾ ವಿಚ ಕುಚ ಲೋಗ ಆಪ್ಕೆ ಸಾಥ್ ಹೋನೆ ಕಾ ಸಿರ್ಫ್ ದಕಾವೆ ಕರ್ತೆ ಹೈ ಲೇಕಿನ್ ಹಕೀಕತ್ ಮೇ ಉನ್ಕೆ ದಿಲ್ ಮೇ ಕೋಯಿ ಔರ್ ಹೋತಾ ಹೈ ವಹಾ ಜಬರ್ದಸ್ತ್ ಮನ್ನನ ಮನ್ನನ